ಶಿವದ ಮೌಳಿ ಮನೆ ಶರಣಾಗದ ವತ್ಸಲ ಸಾರ ನಿಧೆ ಪರಿಪಾಲ ಜಪಾಮೃತ ಶೈಲಪತೆ ಅತಿ ಬೇಳ ತಜಾತ ವಧುರ್ವಿಧೈರನು ಬೇಳ ಕೃತೈರ ಪರಾಧಗತೈ ಭರಿತಂ ಭರಿತಂ ಮೃಢ ಶೈಲಪತೆ ಪರಜಾಗೃಭಜಾ ಪರಿಪಾಹಿ ಹದೇ ಅಧಿ ವೆಂಕಟ ಶೈಲ ಮುದಾರ ಮತೆ ಜನತಾಭಿಮತಾಧಿ ಗದಾನರ ದಾದಿ ಪರದೇ